ಧರ್ಮಂಗ್ ನ ಪರಮಂಗ್ ನ ಸರ್ವಂಗ್ ನ ಸಾಕೇ ನ ಪರಮಂಗ್ ನ ಚರ್ಮಂಗ್ ನ ಕರ್ಮಂಗ್.